ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் மூர்த்தி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
1: குருப்யோ நமஹ. எல்லா மகனியர்களும் நமஸ்கார. ஈ திவசத நாயனார் ಯಾರು ಅಂತಂದರೆ ಮೂರ್ತಿ ನಾಯನಾರ್ ಅಂತ ಅವರ ಬಗ್ಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಮೂರ್ತಿ ನಾಯನಾರ್ ಅನ್ನುವರು ಮಧುರೈ ಪಾಂಡ್ಯ ರಾಜ್ಯಕ್ಕೆ ಸೇರಿದ ಮಧುರೈ ಊರಿನಲ್ಲಿ ಹುಟ್ಟಿ ಅಲ್ಲಿ ಜೀವಿಸಿದವರು. ಶಿವನಿಗೆ ಗಂಧವನ್ನು ತೇದು ಅದನ್ನು ಪೂಸಿ ಪೂಜೆ ಮಾಡಿ ಅರ್ಚನೆ ಮಾಡಿದರೆ ಅದು ಬಹಳ ಉನ್ನತವಾದ ಉತ್ಕೃಷ್ಟವಾದ ಸೇವೆ ಅಂತ ಪರಿಗಣಿಸಲ್ಪಟ್ಟಿದೆ. ಈ ಸೇವೆಯನ್ನು ಈ ಮೂರ್ತಿ ನಾಯನ ಅವರು ಮಾಡ್ತಾಯಿದ್ರು. ಏನು ಬರೀ ಗಂಧವಂತೆ ಎದ್ದುಬಿಟ್ಟು ಪೂಜಿಸ್ಬಿಟ್ರೆ ಅದೊಂದು ದೊಡ್ಡ ಸೇವೆಯೇನಾ ಅಂತ ಅಂದ್ಕೋಬಾರ್ದು. ಯಾಕೆ ಅಂತಂದರೆ ಅಲ್ಲಿ ಮೂರ್ತಿಯೇ ಬಹಳ ದೊಡ್ಡದು, ಶಿವನ ಮೂರ್ತಿ ಬಹಳ ದೊಡ್ಡದು. ಅಷ್ಟು ದೊಡ್ಡ ಮೂರ್ತಿಗೆ ಗಂಧವನ್ನು ತೇಯುವುದು ಅಂತಂದರೆ ಬಹಳ ಹೊತ್ತು ತೆಗೆದುಕೊಳ್ಳುತ್ತೆ, ಬಹಳ ಶ್ರಮವನ್ನು ತೆಗೆದುಕೊಳ್ಳುತ್ತದೆ. ಅಂತಹ ಶ್ರಮವನ್ನು ವಹಿಸಿ ಇವರು ಪ್ರತಿ ದಿವಸವೂ ಆ ಶಿವನಿಗೆ ಗಂಧವನ್ನು ತೇಯ್ದು ಅದನ್ನು ಪೂಸಿ ಅಲಂಕಾರ ಮಾಡಿ ಅದನ್ನು ನೋಡಿ ಆನಂದಿಸಿ ಸಂತೃಪ್ತಿ ಪಟ್ಕೊಳ್ತಾ ಇದ್ದರು. ಈ ಸೇವೆ ಇವರಿಗೆ ಒಂದು ದಿವಸ ತಪ್ಪಿದ್ದಲ್ಲ, ಪ್ರತಿ ದಿವಸವೂ ಭಕ್ತಿಯಿಂದ ಮಾಡ್ತಾ ಇದ್ದರು. ಎಲ್ಲ ಹೀಗೆ ನಡೆದರೆ ಚೆನ್ನಾಗಿರುತ್ತೆ, ಆದರೆ ಇದಕ್ಕೂ ಒಂದು ತಡೆ ಬಂತು. ನಾನು ಮೊದಲೇ ಹೇಳಿದೆ ಇವರು ಮಧುರೈನಲ್ಲಿ ಇದ್ದವರು ಅಂತ. ಮಧುರೈನಲ್ಲಿ ಇದ್ದವರು ಅಂತ ಹೇಳಿದ ಮೇಲೆ ಮಧುರೈ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡಬೇಕು. ಮಧುರೈನಲ್ಲಿ ಪಾಂಡ್ಯ ರಾಜ್ಯ ಅದು. ಪಾಂಡ್ಯರಾಜ ಇದ್ದ. ಇಲ್ಲಿ ಒಮ್ಮೆ ಪಾರ್ವತಿಯು ಈ ರಾಜನಿಗೆ ಒಂದು ಯಜ್ಞ ಮಾಡುವಾಗ ಯಜ್ಞದಿಂದ ಉದ್ಭವವಾಗಿ ಮೀನಾಕ್ಷಿ ಅಂತ ರೂಪದಲ್ಲಿ ಸಿಕ್ಕಿದರು ಮಗು. ಈ ಮಗುವನ್ನು ಅವನು ಆ ರಾಜ ಮಲಯಧ್ವಜ ಅನ್ನೋ ರಾಜ ಈ ಮಗಳನ್ನು ಬೆಳೆಸಿದ. ದೊಡ್ಡ ಮಗಳಾದಳು. ಹೇಗೆ ಅಂತಂದರೆ ಇವಳೇ ರಾಣಿಯಾಗಿ ಆ ರಾಜ್ಯವನ್ನು ಸಮರ್ಪಕವಾಗಿ ದರ್ಪದಿಂದ ಆಳಿದಳು ಅಂತ ಇದೆ. ಆ ಮೀನಾಕ್ಷಿ ಅಂತ ಅಂದರೆ ಪಾರ್ವತಿಯೇ ಈ ರೂಪದಲ್ಲಿ ಬಂದಿದ್ದಾಳೆ. ಆ ರಾಜ್ಯವನ್ನು ಆಳ್ತಾಳೆ. ಮಲಯಧ್ವಜ ರಾಜನ ಪುತ್ರಿ ಅಂತಲೇ ಹೇಳ್ತಾರೆ. ಹೀಗಿರಬೇಕಾದ್ರೆ ಪರಮೇಶ್ವರನು ಇಲ್ಲಿಗೆ ಬಂದು ಈಕೆ ತಪಾಸ್ ಮಾಡಿದ್ದರಿಂದ ಫಲವಾಗಿ ಇಲ್ಲಿ ಬಂದು ಈಕೆಯನ್ನು ವಿವಾಹವಾದರು. ಪರಮೇಶ್ವರ ಬಂದು ಮೀನಾಕ್ಷಿಯನ್ನು ಮದುವೆ ಆದರು. ಮದುವೆ ಆದರೆ ಇಲ್ಲಿ ಏನು ಬೇರೆ ಇವರ ಶಿವಪಾರ್ವತಿಯರ ವಿವಾಹಕ್ಕೂ ಇಲ್ಲಿಗೂ ಏನು ವ್ಯತ್ಯಾಸ ಅಂತಂದರೆ, ಶಿವಪಾರ್ವತಿ ಅವರ ವಿವಾಹ ಬೇರೆ ಕಡೆಯೆಲ್ಲ ನಡೆದಿದೆ, ವಿವಾಹ ನಂತರ ಅವರು ಕೈಲಾಸಕ್ಕೆ ಹೊರಟು ಹೋದರು ಅಂತ ಇದೆ. ಈ ಜಾಗದಲ್ಲಿ ವಿವಾಹ ಆದಮೇಲೆ ಪರಮೇಶ್ವರನು ಇಲ್ಲಿಯೇ ಉಳಿದುಕೊಂಡು ಬಿಟ್ಟರು ಅನ್ನೋದು ಈ ಕ್ಷೇತ್ರದ ಒಂದು ವೈಶಿಷ್ಟ್ಯ. ಬಹಳ ಕಾಲ ಇಲ್ಲಿಯೇ ಈಶ್ವರ ಪಾರ್ವತಿ ಅವರು ಮೀನಾಕ್ಷಿ ರೂಪದಲ್ಲಿ ಇವರು ಸುಂದರೇಶ್ವರರ್ ಅಂತ ಆ ಹೆಸರಿನಿಂದ ಇಲ್ಲಿಯೇ ಇದ್ದರು. ಬಹಳ ಕಾಲ ರಾಜ್ಯಭಾರ ಮೀನಾಕ್ಷಿ ಮಾಡಿದ್ದು, ರಾಜಕುಮಾರಿ ಮೀನಾಕ್ಷಿ ದರ್ಬಾರ್ ಹೀಗೆ ನಡೀತಾ ಇತ್ತು. ಪಾರ್ವತಿಗೆ ಒಬ್ಬ ಮಾತೃ ತಾಯಿಗೆ ಎಂತಹ ಒಂದು ಸಹಜವಾದ ಅಪೇಕ್ಷೆ ಬರುತ್ತೆ, ಆ ಅಪೇಕ್ಷೆ ಇಲ್ಲಿ ಉಂಟಾಯಿತು. ಅಂದರೆ ತಾನು ತನ್ನ ಶರೀರದಿಂದಲೇ ಒಂದು ಮಗುವನ್ನು ಪಡೆಯಬೇಕು ಅನ್ನೋ ಇಷ್ಟ ಮೀನಾಕ್ಷಿಗೆ ಬಂದಿದ್ದರಿಂದ ಕಾಲಕ್ರಮದಲ್ಲಿ ಸುಬ್ರಹ್ಮಣ್ಯೇಶ್ವರನ ಅಂಶವಾದ ಉಗ್ರ ಪಾಂಡ್ಯನ್ ಅನ್ನುವ ಒಬ್ಬ ಮಗ ಆಕೆಯ ಗರ್ಭಾಶಯದಿಂದಲೇ ಜನಿಸಿದ. ಆ ಹುಡುಗನಿಗೆ ಉಗ್ರ ಪಾಂಡ್ಯ ಅಂತ ಹೆಸರು. ದೊಡ್ಡವನಾದ ಹುಡುಗ, ದೊಡ್ಡವನಾದ ಮೇಲೆ ಅಂದರೆ ಎಷ್ಟೋ ಕಾಲ ನಡೆದಿದೆ, ಉಗ್ರ ಪಾಂಡ್ಯನಿಗೆ ರಾಜ್ಯಭಾರವನ್ನು ವಹಿಸಿಬಿಟ್ಟು ಶಿವಪಾರ್ವತಿಯವರು ಮತ್ತೆ ಕೈಲಾಸಕ್ಕೆ ವಾಪಸ್ ಹೊರಟೋದರು ಅನ್ನೋದು ಈ ಸ್ಥಳದ ಒಂದು ವೈಶಿಷ್ಟ್ಯ. ಈ ಕ್ಷೇತ್ರದ ಮತ್ತೊಂದು ವೈಶಿಷ್ಟ್ಯ ಏನು ಅಂತಂದರೆ, ಶಿವನೀಲಿಯನ್ನು ಒಳಗೊಂಡಂತಹ ತಿರುವಳಿಯಾಡಲ್ ಪುರಾಣವನ್ನು ಒಂದು ಗ್ರಂಥವಿದೆ. ಆ ಗ್ರಂಥದಲ್ಲಿ ಶಿವಲೀಲೆಗಳು ಯಾವ್ಯಾವುದು ನಡೆದವು, ಏನೇನ ನಡೆದವು ಅನ್ನೋದು ಒಂದು ಬಹಳ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ ಎಲ್ಲ ಇವೆ. ಆ ಘಟನೆಗಳೆಲ್ಲ ಇಲ್ಲಿಯೇ ನಡೆದವು. 64 ಲೀಲೆಗಳು ಅದರಲ್ಲಿ, ಆ ತಿರುವೇಳೆಯಾಡಲ್ ಪುರಾಣದಲ್ಲಿ 64 ಲೀಲೆಗಳು ಘಟನೆಗಳು ನಡೆದಿವೆ. ಅದೆಲ್ಲ ಇಲ್ಲಿಯೇ ನಡೆದವು ಅನ್ನೋದು ಮತ್ತೊಂದು ವೈಶಿಷ್ಟ್ಯ ಈ ದೇವಸ್ಥಾನಕ್ಕೆ. ಮತ್ತೊಂದು ಇನ್ನೂ ಏನು ಅಂತಂದರೆ, ಸಾಧಾರಣವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಈ ಮೂರು ವೈಶಿಷ್ಟ್ಯಗಳು ಒಟ್ಟಿಗೆ ಇರೋದು ಅಪರೂಪ. ಯಾವ್ಯಾವುದು ಅಂತಂದರೆ, ಸ್ಥಳ ವೈಶಿಷ್ಟ್ಯ, ತೀರ್ಥ ವೈಶಿಷ್ಟ್ಯ, ಮೂರ್ತಿ ವೈಶಿಷ್ಟ್ಯ ಅಂತ ಮೂರು ವಿಶೇಷತೆಗಳು. ಇದು ಎಲ್ಲ ದೇವಸ್ಥಾನಗಳು ಒಟ್ಟಿಗೆ ಸಿಗುವುದು ಕಷ್ಟ. ಆದರೆ ಈ ಮಧುರೈ ದೇವಸ್ಥಾನದಲ್ಲಿ ಈ ಮೂರು ವೈಶಿಷ್ಟ್ಯಗಳು, ನೇಮ್ಲಿ ಸ್ಥಳ ವೈಶಿಷ್ಟ್ಯ, ತೀರ್ಥ ವೈಶಿಷ್ಟ್ಯ, ಮೂರ್ತಿ ವೈಶಿಷ್ಟ್ಯ, ಇವೆಲ್ಲ ಮೂರು ಕೂಡ ಈ ಕ್ಷೇತ್ರದಲ್ಲಿ ಇದೆ. ಇದು ಈ ಮಧುರೈ ದೇವಸ್ಥಾನದ ಒಂದು ವಿಶೇಷಗಳು ಏನೇನು ಅನ್ನೋದನ್ನು ನಾನು ಹೇಳಿದ್ದೀನಿ. ಮತ್ತು ಇನ್ನೂ ಒಂದು ಪ್ರತೀತಿ ಏನಿದೆ ಅಂತಂದರೆ, ಈ ಮಧುರೈನಲ್ಲಿ ನಾವು ಯಾರಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ರೆ, ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯ ಮಾಡಿದ್ರೆ ಅದಕ್ಕೆ ಒಂದು ಫಲ ಇದ್ದೇ ಇದೆ ಅಂತ ಹೇಳ್ತಾರೆ. ಈ ಮಧುರೈನಲ್ಲಿ ಯಾರೇ ಆಗಲಿ ಒಂದು ಒಳ್ಳೆಯ ಸತ್ಕಾರ್ಯವನ್ನು ಮಾಡಿದ್ರೆ ಅದಕ್ಕೆ ಎಷ್ಟು ಫಲ ಉಂಟೋ ಆ ಫಲಕ್ಕೆ 100 ಫಲ ಸಿಗತ್ತೆ ಅಂತ ಇದೊಂದು ಪ್ರತಿ ಇದೆ. ಇದು ಕೂಡ ಮಧುರೈ ಕ್ಷೇತ್ರಕ್ಕೆ ಸೇರಿದ ಒಂದು ವೈಶಿಷ್ಟ್ಯ. ಈಗ ನಾವು ಮೂರ್ತಿ ನಾಯನಾರವರ ಚರಿತ್ರೆಗೆ ವಾಪಸ್ ಬರೋಣ. ಈ ಮೂರ್ತಿ ನಾಯನಾರವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ವಿವರಣೆ ಹೀಗೆ ಕೊಡ್ತಾರೆ, ಮುಮ್ಮಯಾಲ್ ಉಲಗಾಂಡ ಮೂರ್ತಿಕ್ಕುಂ ಅಡಿಯೇ ಅಂತ ಹೇಳ್ತಾರೆ. ಇದರ ಅರ್ಥ ಮುಮ್ಮಯಾಲ್ ಅಂತಂದರೆ ಮೂರು ವಿಷಯಗಳು. ಈ ಮೂರು ವಿಷಯಗಳಿಂದ ಅವರು ಉಲಗಾಂಡ ಅಂತಂದರೆ ಪ್ರಪಂಚವನ್ನೇ ಆಳಿದ್ರು ಅಂತಹ ಮೂರ್ತಿ ನಾಯನಾರವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ಯಾವುದು ಆ ಮೂರು ವಿಷಯಗಳು ಅನ್ನೋದನ್ನು ಈ ಚರಿತ್ರೆಯ ಕೊನೆಯಲ್ಲಿ ನಾವು ತಿಳ್ಕೊಳ್ಳೋಣ. ಇವಾಗ ಇವರು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಈ ಗಂಧವನ್ನು ತೇಯ್ದು ಪರಮೇಶ್ವರನಿಗೆ ಪೂಜಿಸಿ ಅಲಂಕರಿಸಿ ಭಕ್ತಿಯಿಂದ ಪೂಜಿಸಿ ಎಲ್ಲ ಈ ಸೇವೆಯನ್ನು ನಡೆಸ್ತಾ ಇದ್ದರು. ಹೀಗೆ ನಡೆಸ್ತಾ ಇರಬೇಕಾದ್ರೆ ಎಲ್ಲ ಚೆನ್ನಾಗೇ ನಡೆಯುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಒಂದಲ್ಲ ಒಂದು ದಿವಸ ಏನೋ ತೊಂದರೆ ಬಂದೇ ಬರುತ್ತೆ. ಅದೇ ಥರ ಇವರಿಗೂ ತೊಂದರೆ ಸಂಭವಿಸ್ತು. ಈ ಪಾಂಡ್ಯ ರಾಜನ ಪಟ್ಟದ ರಾಜ್ಯದಲ್ಲಿ ಕರುನಾಡು ಅಂತ ಒಂದು ಕರುನಾಡಿತ್ತು. ಆ ಕರುನಾಡಿನ ರಾಜ ಪಾಂಡ್ಯ ರಾಜನ ಮೇಲೆ ದಂಡೆತ್ತಿ ಬಂದು ಆತನನ್ನು ಸೋಲಿಸಿ ತಾನು ಇಲ್ಲಿ ಬಂದು ರಾಜ್ಯ ಆಳೋದಕ್ಕೆ ಪ್ರಾರಂಭಿಸಿದ ಕರುನಾಡಿನ ರಾಜ. ಸೊ ಅಲ್ಲಿ ಪಾಂಡ್ಯರಾಜನ ರಾಜದ ಆಳ್ವಿಕೆ ಹೋಯಿತು. ಈ ರಾಜ ಒಬ್ಬ ನಾಸ್ತಿಕ, ದೇವರಲ್ಲೇ ನಂಬಿಕೆ ಇಲ್ಲ, ಜೈನ ಮತಕ್ಕೆ ಸೇರಿದವನು. ಇವನ ಒಂದು ಕೆಟ್ಟ ಧ್ಯೇಯ ಏನಿತ್ತು ಅಂತಂದರೆ, ಇಲ್ಲೆಲ್ಲ ಶಿವಭಕ್ತರೇ ಇದ್ದರು, ಈ ಶೈವಿಸಮನ್ನು ತೊಲಗಿಸಿಬಿಟ್ಟು ಎಲ್ಲರನ್ನೂ ಜೈನ ಮತಕ್ಕೆ ಪರಿವರ್ತಿಸಬೇಕು ಅನ್ನೋದು ಇವನ ಒಂದು ಕೆಟ್ಟ ಧ್ಯೇಯವಾಗಿತ್ತು. ಈ ಕೆಟ್ಟ ಧ್ಯೇಯದಿಂದ ಏನು ಮಾಡ್ದ, ಶಿವಭಕ್ತರಿಗೆಲ್ಲ ಬಹಳ ತೊಂದರೆ ಕೊಡೋಕ್ಕೆ ಶುರು ಮಾಡ್ದ. ದೇವಸ್ಥಾನಕ್ಕೆ ಯಾರೂ ಹೋಗಬಾರ್ದು, ಹಾಗೆ ಯಾರಾದರೂ ದೇವಸ್ಥಾನಕ್ಕೆ ಹೋದರೆ ಅವರಿಗೆ ತೊಂದರೆ ಕೊಡುವುದು, ದೇವಸ್ಥಾನದ ಬಾಗಿಲುಗಳನ್ನೆಲ್ಲ ಬೀಗ ಹಾಕಿಟ್ಟಿಡುವುದು, ಈ ಥರ ಹಿಂಸೆ ಮಾಡ್ತಾ ಇದ್ದ. ಹಾಗೆ ಯಾರಾದರೂ ಅಪಿತಪಿ ಹೋದರೆ ಅವ್ರನ್ನ ಸೆರೆಯಲ್ಲಿ ಹಾಕುವುದು, ಈ ಥರ ಹಿಂಸೆ ಮಾಡೋಕ್ಕೆ ಶುರು ಮಾಡಿದ. ಪ್ರಜೆಗಳಿಗೆ ಎಸ್ಪೆಷಲಿ ಶಿವಭಕ್ತರಿಗೆ ಬಹಳ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದ. ಈ ಹಿಂಸೆಯ ಬಿಸಿ ನಮ್ಮ ಮೂರ್ತಿ ನಾಯನಾರವ್ರಿಗೂ ತಟ್ಟಿತು. ಆತನಿಗೆ ಗೊತ್ತಿತ್ತು ಮೂರ್ತಿ ನಾಯನಾರವರು ಬಹಳ ಪ್ರಸಿದ್ಧರಾದವರು, ಇವರನ್ನ ಹಿಡಿದು ಜೈನಕ್ಕೆ ಮತಕ್ಕೆ ಸೇರಿಸ್ಬಿಟ್ರೆ ಮಿಕ್ಕವರೆಲ್ಲ ತಾನಾಗಿ ಬಂದ್ಬಿಡ್ತಾರೆ ಅನ್ನೋ ಉದ್ದೇಶ. ಆದ್ದರಿಂದ ಇವರ ಸೇವೆ ಏನು ನಡೀತಾ ಇದೆ, ಗಂಧವಂತೆ ಇದು ಮಾಡಿದ್ರು. ಗಂಧದ ಕೊರಡು ಸಿಕ್ಕಿದ್ರೆ ತಾನೇ ಇವರು ಗಂಧವಂತೆ ಇದು ಈಶ್ವರನಿಗೆ ಅರ್ಪಣೆ ಮಾಡೋದು. ಸರಿ, ಗಂಧದ ಕೊರಡು ಸಿಕ್ಕದ ಹಾಗೆ ಯಾರೂ ಕೊಡಬಾರ್ದು ಅನ್ನೋ ಒಂದು ಕಟ್ಟಳೆಯನ್ನು ಮಾಡಿದ, ಆಜ್ಞೆ ಹೊರಡಿಸ್ಬಿಟ್ಟ. ಮೂರ್ತಿ ನಾನು ಅವರಿಗೆ ಗಂಧದ ಹೊರಡು ಯಾರೂ ಕೊಡಬೇಡಿ. ಇವರು ಸ್ವಲ್ಪ ಶೇಖರಿಸಿಟ್ಕೊಂಡಿದ್ದರು ದೇವಸ್ಥಾನದಲ್ಲಿ, ಒಂದಷ್ಟು ಗಂಧದ ಕೊರಡು ಇದ್ದೇ ಇತ್ತು. ಸ್ವಲ್ಪ ಕಾಲ ನಡೀತು, ಪ್ರತಿ ದಿವಸ ಒಂದೊಂದು ಕೊರಡು ತೆಗೆದು ತೆಗೆದು ಅಲಂಕಾರ ಮಾಡಿದ್ರು. ಕೊನೆಗೂ ಒಂದು ದಿವಸ ಒಂದು ಕೊರಡು ಇಲ್ಲದ ಹಾಗೆ ಆಯಿತು, ಯಾರೋ ಗಂಧದ ಕೊರಡು ಕೊಡ್ತಾ ಇಲ್ಲ, ಸಿಗುತ್ತಾ ಇಲ್ಲ. ಬಹಳ ಬಹಳ ಮನಸ್ಸಿಗೆ ನೊಂದ್ಕೊಂಡ್ಬಿಟ್ರು ಮೂರ್ತಿ. ನಾನು ಅಯ್ಯ ಈಶ್ವರ, ನಾನು ನಿನಗೆ ಈ ಸೇವೆ ಮಾಡ್ತಾ ಇರೋದು ಈ ಥರ ಸಹಿಸೋಕ್ಕಾಗದೆ ಆಗ್ಬಿಟ್ಟಿದೆಯಲ್ಲ, ನಮ್ಮ ರಾಜ ಈ ಥರ ಹಿಂಸೆ ಕೊಡ್ತಾ ಇದ್ದಾನಲ್ಲ, ಯಾವಾಗಪ್ಪ ನಮಗೆ ಶಿವಭಕ್ತನಾದ ಒಬ್ಬ ರಾಜ ನಮಗೆ ಸಿಗ್ತಾನೆ, ಯಾವಾಗ ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಬೇರೆ ರಾಜ ಯಾವಾಗ ಒಳ್ಳೆ ರಾಜ ಸಿಗ್ತಾನೆ, ನಮ್ಮ ಕಷ್ಟಗಳೆಲ್ಲ ಯಾವಾಗ ಪರಿಹರಿಸ್ತೀಯ ನೀವು ಅಂತ ನೀನು ಅಂತ ಇವರು ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಗಂಧದ ಕೊರಡು ಇಲ್ಲ. ಅವತ್ತು ಶಿವನ ಧ್ಯಾನವೇ ಪಂಚಾಕ್ಷರಿ ಮಂತ್ರವನ್ನು ಉಚ್ಚರಿಸುತ್ತಾ ಒಂದೇ ಭಕ್ತಿಯಿಂದ ಏನು ಮಾಡಿದ್ರು ಗಂಧದ ಕೊರಡು ಇಲ್ಲ. ಮೊಣಕೈಯಿಂದ ಅದೇ ಗಂಧದ ಕೊರಡು ಅಂತ ನೆನೆಸ್ಕೊಂಡು ಕಲ್ಲಿನ ಮೇಲೆ ತೇಯೋದಕ್ಕೆ ಶುರು ಮಾಡಿದ್ರು. ಏನಾಗಿರ್ಬೋದು ನೋಡಿ, ಚರ್ಮ ಕಿತ್ಕೊಳ್ತು, ರಕ್ತ ಬರಕ್ಕೆ ಶುರುವಾಯಿತು, ಮೂಳೆ ಕಾಣಿಸ್ಕೊಳ್ತು, ಮೂಳೆಯ ಮಜ್ಜೆ ತೇಯ್ದು ಮೂಳೆ ಕೂಡ ಡ್ಯಾಮೇಜ್ ಆಗ್ತಾ ಇದೆ ಅಷ್ಟು. ಆದರೆ ಇವರು ಪಂಚಾಕ್ಷರಿ ಮಂತ್ರವನ್ನು ಮಾತ್ರ ನಿಲ್ಲಿಸಲಿಲ್ಲ. ಪರಮೇಶ್ವರ್ ನೋಡ್ದ, ಇನ್ನು ಇವರನ್ನು ಹಿಂಸೆಗೊಳಿಸಬಾರ್ದು, ಪರೀಕ್ಷಿಸಬಾರ್ದು ಅಂತ ಹೇಳಿ ತಕ್ಷಣವೇ ಅಪ್ಪ ನಿನ್ನ ಮೊಣಕೈ ಉಚ್ಚೋದನ್ನು ನಿಲ್ಲಿಸು, ನಿನ್ನ ಪ್ರಾರ್ಥನೆಗಳೆಲ್ಲವನ್ನು ನಾನು ಪ್ರಾರ್ಥನೆಗಳನ್ನೆಲ್ಲ ಪರಿಪೂರ್ಣವಾಗಿ ಏನು ಅನುಗ್ರಹ ಬೇಕೋ ಅದೆಲ್ಲ ಮಾಡ್ತೇನೆ, ಒಳ್ಳೆಯ ರಾಜ ಸಿಗ್ತಾನೆ, ನೀನೇ ಆಗ್ತೀಯ, ನೀನೇ ಆಗಿ ಈ ರಾಜ್ಯವನ್ನು ಆಳಿ ಬಹಳ ಕಾಲ ಆಳ್ಬಿಟ್ಟು ಆಮೇಲೆ ನನ್ನಲ್ಲಿಗೆ ಬಾ ಅಂತ ಇವರು ಅಂಥ ವಾಣಿ ಆಕಾಶವಾಣಿ ಆಯಿತು. ಇವರ ಕೈ ನೋಡ್ಕೊಳ್ತಾರೆ ಮಾಮೂಲಾಗಿ ಆಗ್ಬಿಟ್ಟಿದೆ, ಓಹೋ ಹೋಹೋ ನಾನು ಕೇಳಿದ್ದೆಲ್ಲ ನಿಜ ಹಾಗಾದರೆ ಅಂತ ಅಂದ್ಕೊಂಡು, ಆದರೆ ನನಗೆ ರಾಜ್ಯ ಯಾವುದು ಅಂದರೆ ಆಸೆ ಇಲ್ವಲ್ಲ, ನಾನು ಶಿವನ ಧ್ಯಾನದಲ್ಲೇ ತಾನೇ ಇರೋನು, ನನಗೆಂಥ ರಾಜ್ಯ ಅಂತ ಇವರು ಆಶ್ಚರ್ಯಪಟ್ಟರು. ಸರಿ ಕೈಯೆಲ್ಲ ಸರಿ ಹೋಯಿತು, ಶಿವನಿಗೆ ಬಹಳ ಪ್ರೀತಿಯಾಗಿದೆ ಅಂತ ಗೊತ್ತಾಯಿತು, ಮನೆಗೆ ಹೋದರು. ಆ ನಂತರ ಏನಾಗಿದೆ, ಅದೇ ದಿವಸ ರಾತ್ರಿ ಆ ರಾಜ ಮೃತನಾದ. ದೈವ ಸಂಕಲ್ಪ ಅಲ್ವೇ, ರಾಜ ಮೃತನಾದ. ರಾಜ ಮೃತನಾದರೆ ಮಾರನೇ ದಿವಸ ರಾಜ ಯಾರು ಗೊತ್ತಾಗಬೇಕು, ಇಲ್ಲದಿದ್ದರೆ ಅರಾಜಕತೆ ಉಂಟಾಗುತ್ತೆ. ಅದರಿಂದ ಮಂತ್ರಿಗಳೆಲ್ಲ ಸೇರಿ ಏನು ಮಾಡಿದ್ರು, ಆ ದೇಶದ ಪದ್ಧತಿಯಂತೆ ಪಟ್ಟದಾನೆಯನ್ನು ಒಂದು ಹಾರ ಕೊಟ್ಟು ರಾಜನನ್ನು ಯಾರೋ ಆರಿಸ್ಕೊಂಡು ಬಾತ, ಅದು ಆ ರಾಜ್ಯದ ಪದ್ಧತಿ ಅಂತ ಕಾಣುತ್ತೆ. ಆನೆಯನ್ನು ಪಟ್ಟದಾನೆಯನ್ನು ಬಿಟ್ಟರು. ಮಾತ್ರ ದಿವಸ ಇವರು ಏನು ಮಾಡಿದ್ದಾರೆ, ದೇವಸ್ಥಾನದಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಆಚೆ ದೇವಸ್ಥಾನದಿಂದ ಬರ್ತಾ ಇದ್ದರೆ ಆನೆ ಎದುರಿಗೆ ಬಂತು, ಅವರಿಗೆ ಮಾಲೆಯನ್ನು ಹಾಕಿತು, ಆಮೇಲೆ ತನ್ನ ಮೇಲೆ ಅವರನ್ನು ಕೂಡಿಸ್ಕೊಂಡು ಇವರಿಗೆ ದಿಗ್ಭ್ರಾಂತರಾಗ್ತಾ ಇದ್ದಿದ್ದು ಏನು ನಡೀತಾ ಇದೆ ಅಂತ ಅರ್ಥದೇ ಆಗ್ತಾ ಇಲ್ಲ. ಆನೆ ಮೇಲೆ ಕೂಡಿಸ್ಕೊಂಡು ಆನೆ ಬಂದು ಅರಮನೆಗೆ ಬಂತು. ಮಂತ್ರಿಗಳೆಲ್ಲ ನೋಡಿದ್ರು ಇವರು ಕೂತಿದ್ದಾರೆ, ಅವರನ್ನು ಕೆಳಗಿಳಿಸಿದಲ್ಲಿ ಅದು ಸಾಷ್ಟಾಂಗ ನಮಸ್ಕಾರ ಮಾಡಿದೆ ಆನೆ, ಸಾಧಾರಣವಾದ ಆನೆ ಅಲ್ಲ, ಇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕರ್ಕೊಂಡು ಬಂದಿದೆ. ಅದೇ ರೀತಿ ಮಂತ್ರಿಗಳೆಲ್ಲ ನೋಡಿದ್ರು ಇವರನ್ನು ಮರ್ಯಾದೆಯಿಂದ ಒಳಗೆ ಕರ್ಕೊಂಡು ಹೋಗಿ ನೀವು ನಮ್ಮನ್ನು ನಮಗೆ ರಾಜನಾಗಬೇಕು, ನಮ್ಮ ರಾಜ್ಯವನ್ನು ಆಳಬೇಕು ಅಂತ ಅವರು ಹೇಳಿದರು. ಅದಕ್ಕೆ ನಾಯನಾರವರು ಹೇಳಿದ್ರು, ನಾನು ರಾಜ ಆಗೋದು, ನಾನು ಶಿವಭಕ್ತ ಅಷ್ಟೇ, ನನಗೂ ರಾಜ್ಯಕ್ಕೂ ಏನು ಇಲ್ಲ ಇಲ್ಲ, ನೀವು ಆಗಬೇಕು ಅಂತ ಅವರು ಬಹಳ ಒತ್ತಾಯ ಮಾಡಿದ್ಮೇಲೆ ಅವರು ನಿಬಂಧನೆಗಳನ್ನು ಹಾಕಿದ್ರು. ಈ ಥರ ನಿಬಂಧನೆಗಳು ಹಾಕಿದ್ರು ಏನು ಅಂತಂದರೆ, ನನಗೆ ಕಿರೀಟ ಬೇಡ, ತಲೆ ಮೇಲೆ ರಾಜನು ಧರಿಸುವಂಥ ಕಿರೀಟ ಬೇಡ, ನನ್ನ ಜಟೆಯೇ ನನಗೆ ಕಿರೀಟ, ಮತ್ತು ರಾಜನ ಹಾಕ್ಕೊಳ್ತಕ್ಕಂಥ ಹಾರುಗಳು, ವೈಢೂರ್ಯದ ಹಾರುಗಳು ಅದೆಲ್ಲ ಅಲ್ಲ, ನನಗೆ ರುದ್ರಾಕ್ಷಿ ಮಾಲೆಯೇ ನನಗೆ ಹಾರ, ಮತ್ತು ಸ್ನಾನ ಯಾವುದು ಅಂತಂದರೆ ವಿಭೂತಿಯೇ ನನಗೆ ಸ್ನಾನ. ನೋಡಿ ಈ ಥರ ನನ್ನ ಆಡಳಿತ ಅಂದರೆ ಹೀಗಿರ್ತೀನಿ ನಾನು, ರಾಜನ ಡ್ರೆಸ್ನಲ್ಲೆಲ್ಲ ಇರೋಲ್ಲ, ಈ ನಿಬಂಧನೆಗಳಿಗೆ ನೀವು ಒಪ್ಪಿಕೊಳ್ಳೋದಾದರೆ ನಾನು ಶಿವನ ಆಜ್ಞೆ ಅಂತ ಅಂದುಕೊಂಡು ರಾಜ್ಯವನ್ನು ಪಾಲಿಸ್ತೇನೆ ಅಂತ ಹೇಳ್ತಾರೆ. ಇದೇ ಮೂರು ವಿಷಯ ನಾನು ಹೇಳಿದ್ದು ಅವಾಗ ಮೊದಲಲ್ಲಿ, ಯಾವ ಮೂರು ವಿಷಯ, ರುದ್ರಾಕ್ಷ ಮಾಲೆ, ವಿಭೂತಿ ಮತ್ತು ಜಟೆ, ಈ ಮೂರು ವಿಷಯಗಳನ್ನು ಹೊಂದಿದ ಉಮ್ಮಯಾಲ್ ಅನ್ನೋದು ಅರ್ಥ ಇದು. ಹೀಗೆ ಇವರು ಬಹಳ ಕಾಲ ರಾಜ್ಯವನ್ನು ಆಳಿದ್ರು ಸಮರ್ಪಕವಾಗಿ. ಆಗ ಶಿವಭಕ್ತರಿಗಿದ್ದ ತೊಂದರೆಗಳೆಲ್ಲ ಹೋಗಿ ಮತ್ತೆ ಎಲ್ಲರೂ ಸಂತೋಷದಿಂದ ಶಿವನನ್ನು ಪೂಜಿಸೋಕೆ ದೇವಸ್ಥಾನಕ್ಕೆ ಬರೋಕ್ಕೆ ಎಲ್ಲ ಅನುಕೂಲವಾಯಿತು. ಎಲ್ಲರೂ ಶಿವಭಕ್ತರಾದರು. ಮತ್ತು ರಾಜ್ಯವನ್ನು ಸಮರ್ಪಕವಾಗಿ ಬಹಳ ದೀರ್ಘಕಾಲ ಆಳಿದ ಮೇಲೆ ಶಿವ ಸಾನ್ನಿಧ್ಯವನ್ನು ಹೊಂದಿದರು ಅಂತ ಇವರ ಚರಿತ್ರೆಯಲ್ಲಿ ಹೇಳಲ್ಪಟ್ಟಿದೆ. ಎಲ್ಲರಿಗೂ ನಮಸ್ಕಾರ.
2: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಟ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಟ್.
3: Dear listeners of Shaivam.org, the following is Shukla Yajurvedam, Karma Shaka, Adhyayam 39.
4: Athaiko na

ಸ್ವಾಮಿ ಯೋಸಾವಸೌ ಪುರುಷ ಸೋಹಮಸ್ಮಿ ವಾಯುರನೀಲಮೃತಮಥೇದಂ ಭಸ್ಮಾಂತಜ್ಞ ಶರೀರಂ ಓಂ ಕ್ರತೋಸ್ಮರ ಕೃತಜ್ಞಸ್ಮರ ಕ್ರತೋಸ್ಮರ

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் மூர்த்தி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
1: குருப்யோ நமஹ. எல்லா மகனியர்களோ நமஸ்காரா. ஈதி விசத நாயனார் ಯಾರು ಅಂತಂದರೆ ಮೂರ್ತಿ ನಾಯನಾರ್ ಅಂತ. ಅವರ ಬಗ್ಗೆ ತಿಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಮೂರ್ತಿ ನಾಯನಾರ್ ಅನ್ನುವರು ಮಧುರೈ ಪಾಂಡ್ಯ ರಾಜ್ಯಕ್ಕೆ ಸೇರಿದ ಮಧುರೈ ಊರಿನಲ್ಲಿ ಹುಟ್ಟಿ ಅಲ್ಲಿ ಜೀವಿಸಿದವರು. ಶಿವನಿಗೆ ಗಂಧವನ್ನು ತೇದು ಅದನ್ನು ಪೂಸಿ ಪೂಜೆ ಮಾಡಿ ಅರ್ಚನೆ ಮಾಡಿದರೆ ಅದು ಬಹಳ ಉನ್ನತವಾದ ಉತ್ಕೃಷ್ಟವಾದ ಸೇವೆ ಅಂತ ಪರಿಗಣಿಸಲ್ಪಟ್ಟಿದೆ. ಈ ಸೇವೆಯನ್ನು ಈ ಮೂರ್ತಿ ನಾಯನ ಅವರು ಮಾಡ್ತಾಯಿದ್ರು. ಏನು ಬರೀ ಗಂಧವಂತೆ ಎದ್ದುಬಿಟ್ಟು ಪೂಜಿಸಿಬಿಟ್ರೆ ಅದೊಂದು ದೊಡ್ಡ ಸೇವೆಯನ್ನು ಅಂತ ಅಂದ್ಕೋಬಾರ್ದು. ಯಾಕೆ ಅಂತಂದರೆ ಅಲ್ಲಿ ಮೂರ್ತಿಯೇ ಬಹಳ ದೊಡ್ಡದು, ಶಿವನ ಮೂರ್ತಿ ಬಹಳ ದೊಡ್ಡದು. ಅಷ್ಟು ದೊಡ್ಡ ಮೂರ್ತಿಗೆ ಗಂಧವನ್ನು ತೇಯುವುದು ಅಂತಂದರೆ ಬಹಳ ಹೊತ್ತು ತೆಗೆದುಕೊಳ್ಳುತ್ತೆ, ಬಹಳ ಶ್ರಮವನ್ನು ತೆಗೆದುಕೊಳ್ಳುತ್ತೆ. ಅದು ಅಂತಹ ಶ್ರಮವನ್ನು ವಹಿಸಿ ಇವರು ಪ್ರತಿ ದಿವಸವೂ ಆ ಶಿವನಿಗೆ ಗಂಧವನ್ನು ತೇಯ್ದು ಅದನ್ನು ಪೂಸಿ ಅಲಂಕಾರ ಮಾಡಿ ಅದನ್ನು ನೋಡಿ ಆನಂದಿಸಿ ಸಂತೃಪ್ತಿ ಪಟ್ಕೊಳ್ತಾ ಇದ್ದರು. ಈ ಸೇವೆ ಇವರಿಗೆ ಒಂದು ದಿವಸ ತಪ್ಪಿದ್ದಲ್ಲ, ಪ್ರತಿ ದಿವಸವೂ ಭಕ್ತಿಯಿಂದ ಮಾಡ್ತಾ ಇದ್ದರು. ಎಲ್ಲ ಹೀಗೆ ನಡೆದರೆ ಚೆನ್ನಾಗಿರುತ್ತೆ, ಆದರೆ ಇದಕ್ಕೂ ಒಂದು ತಡೆ ಬಂತು. ನಾನು ಮೊದಲೇ ಹೇಳಿದೆ ಇವರು ಮಧುರೈನಲ್ಲಿ ಇದ್ದವರು ಅಂತ. ಮಧುರೈನಲ್ಲಿದ್ದವರು ಅಂತ ಹೇಳಿದ ಮೇಲೆ ಮಧುರೈ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡಬೇಕು. ಮಧುರೈನಲ್ಲಿ ಪಾಂಡ್ಯರಾಜ ಅದು ಪಾಂಡ್ಯರಾಜ ಇದ್ದ. ಇಲ್ಲಿ ಒಮ್ಮೆ ಪಾರ್ವತಿಯು ಈ ರಾಜನಿಗೆ ಒಂದು ಯಜ್ಞ ಮಾಡುವಾಗ ಯಜ್ಞದಿಂದ ಉದ್ಭವವಾಗಿ ಮೀನಾಕ್ಷಿ ಅಂತ ರೂಪದಲ್ಲಿ ಸಿಕ್ಕಿದರು ಮಗು. ಈ ಮಗುವನ್ನು ಅವನು ಆ ರಾಜ ಮಲಯಧ್ವಜ ಅನ್ನೋ ರಾಜ ಈ ಮಗಳನ್ನು ಬೆಳೆಸಿದ. ದೊಡ್ಡ ಮಗಳಾದಳು. ಹೇಗೆ ಅಂತಂದರೆ ಇವಳೇ ರಾಣಿಯಾಗಿ ಆ ರಾಜ್ಯವನ್ನು ಸಮರ್ಪಕವಾಗಿ ದರ್ಪದಿಂದ ಆಳಿದಳು ಅಂತ ಇದೆ. ಮೀನಾಕ್ಷಿ ಅಂತ ಅಂದರೆ ಪಾರ್ವತಿಯೇ ಈ ರೂಪದಲ್ಲಿ ಬಂದಿದ್ದಾಳೆ. ಆ ರಾಜ್ಯವನ್ನು ಆಳ್ತಾ ಇದ್ದಾಳೆ. ಮಲಯಾಧ್ವಜ ರಾಜನ ಪುತ್ರಿ ಅಂತಲೇ ಹೇಳ್ತಾರೆ. ಹೀಗಿರಬೇಕಾದ್ರೆ ಪರಮೇಶ್ವರನು ಇಲ್ಲಿಗೆ ಬಂದು ಈಕೆ ತಪಾಸ್ ಮಾಡಿದ್ದರಿಂದ ಫಲವಾಗಿ ಇಲ್ಲಿ ಬಂದು ಈಕೆಯನ್ನು ವಿವಾಹವಾದರು. ಪರಮೇಶ್ವರ ಬಂದು ಮೀನಾಕ್ಷಿಯನ್ನು ಮದುವೆ ಆದರು. ಮದುವೆ ಆದರೆ ಇಲ್ಲಿ ಏನು ಬೇರೆ ಇವರ ಶಿವಪಾರ್ವತಿಯರ ವಿವಾಹಕ್ಕೂ ಇಲ್ಲಿಗೂ ಏನು ವ್ಯತ್ಯಾಸ ಅಂತಂದರೆ ಶಿವಪಾರ್ವತಿ ಅವರ ವಿವಾಹ ಬೇರೆ ಕಡೆ ಎಲ್ಲ ನಡೆದಿದೆ. ವಿವಾಹ ನಂತರ ಅವರು ಕೈಲಾಸಕ್ಕೆ ಹೊರಟು ಹೋದರು ಅಂತ ಇದೆ. ಈ ಜಾಗದಲ್ಲಿ ವಿವಾಹ ಆದಮೇಲೆ ಪರಮೇಶ್ವರನು ಇಲ್ಲಿಯೇ ಉಳಿದುಕೊಂಡು ಬಿಟ್ಟರು ಅನ್ನೋದು ಈ ಕ್ಷೇತ್ರದ ಒಂದು ವೈಶಿಷ್ಟ್ಯ. ಬಹಳ ಕಾಲ ಇಲ್ಲಿಯೇ ಈಶ್ವರ ಪಾರ್ವತಿ ಅವರು ಮೀನಾಕ್ಷಿ ರೂಪದಲ್ಲಿ ಇವರು ಸುಂದರೇಶ್ವರರ್ ಅಂತ ಆ ಹೆಸರಿನಿಂದ ಇಲ್ಲಿಯೇ ಇದ್ದರು. ಬಹಳ ಕಾಲ ರಾಜ್ಯಭಾರ ಮೀನಾಕ್ಷಿ ಮಾಡಿದ್ದು, ರಾಜಕುಮಾರಿ ಮೀನಾಕ್ಷಿ ದರ್ಬಾರ್ ಹೀಗೆ ನಡೀತಾ ಇತ್ತು. ಪಾರ್ವತಿಗೆ ಒಬ್ಬ ಮಾತೃ ತಾಯಿಗೆ ಎಂತಹ ಒಂದು ಸಹಜವಾದ ಅಪೇಕ್ಷೆ ಬರುತ್ತೆ, ಆ ಅಪೇಕ್ಷೆ ಇಲ್ಲಿ ಉಂಟಾಯಿತು. ಅಂದರೆ ತಾನು ತನ್ನ ಶರೀರದಿಂದಲೇ ಒಂದು ಮಗುವನ್ನು ಪಡೆಯಬೇಕು ಅನ್ನೋ ಇಷ್ಟ ಮೀನಾಕ್ಷಿಗೆ ಬಂದಿದ್ದರಿಂದ ಕಾಲಕ್ರಮದಲ್ಲಿ ಸುಬ್ರಹ್ಮಣ್ಯೇಶ್ವರನ ಅಂಶವಾದ ಉಗ್ರ ಪಾಂಡ್ಯನ್ ಅನ್ನುವ ಒಬ್ಬ ಮಗ ಆಕೆಯ ಗರ್ಭಾಶಯದಿಂದಲೇ ಜನಿಸಿದ. ಆ ಹುಡುಗನಿಗೆ ಉಗ್ರ ಪಾಂಡ್ಯ ಅಂತ ಹೆಸರು. ದೊಡ್ಡವನಾದ ಹುಡುಗ ದೊಡ್ಡವನಾದ ಮೇಲೆ ಅಂದರೆ ಎಷ್ಟೋ ಕಾಲ ನಡೆದಿದೆ. ಉಗ್ರ ಪಾಂಡ್ಯನಿಗೆ ರಾಜ್ಯಭಾರವನ್ನು ವಹಿಸಿಬಿಟ್ಟು ಶಿವಪಾರ್ವತಿಯವರು ಮತ್ತೆ ಕೈಲಾಸಕ್ಕೆ ವಾಪಸ್ ಹೊರಟವರು ಅನ್ನೋದು ಈ ಸ್ಥಳದ ಒಂದು ವೈಶಿಷ್ಟ್ಯ. ಈ ಕ್ಷೇತ್ರದ ಮತ್ತೊಂದು ವೈಶಿಷ್ಟ್ಯ ಏನು ಅಂತಂದರೆ ಶಿವನೀಲಿಯನ್ನು ಒಳಗೊಂಡಂತಹ ತಿಳಿವಳಿಯಾಡಲ್ ಪುರಾಣವನ್ನು ಒಂದು ಗ್ರಂಥವಿದೆ. ಆ ಗ್ರಂಥದಲ್ಲಿ ಶಿವಲೀಲೆಗಳು ಯಾವ್ಯಾವುದು ನಡೆದವು, ಏನೇನು ನಡೆದವು ಅನ್ನೋದು ಒಂದು ಬಹಳ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ ಎಲ್ಲ ಇವೆ. ಆ ಘಟನೆಗಳೆಲ್ಲ ಇಲ್ಲಿಯೇ ನಡೆದವು. 64 ಲೀಲೆಗಳು ಅದರಲ್ಲಿ, ಆ ತಿರುವೇಳಿಯಾಡಲ್ ಪುರಾಣನಲ್ಲಿ 64 ಲೀಲೆಗಳು ಘಟನೆಗಳು ನಡೆದಿವೆ. ಅದೆಲ್ಲ ಇಲ್ಲಿಯೇ ನಡೆದವು ಅನ್ನೋದು ಮತ್ತೊಂದು ವೈಶಿಷ್ಟ್ಯ ಈ ದೇವಸ್ಥಾನಕ್ಕೆ. ಮತ್ತೊಂದು ಇನ್ನೂ ಏನು ಅಂತಂದರೆ, ಸಾಧಾರಣವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಈ ಮೂರು ವೈಶಿಷ್ಟ್ಯಗಳು ಒಟ್ಟಿಗೆ ಇರೋದು ಅಪರೂಪ. ಯಾವ್ಯಾವುದು ಅಂತಂದರೆ, ಸ್ಥಳ ವೈಶಿಷ್ಟ್ಯ, ತೀರ್ಥ ವೈಶಿಷ್ಟ್ಯ, ಮೂರ್ತಿ ವೈಶಿಷ್ಟ್ಯ ಅಂತ ಮೂರು ವಿಶೇಷತೆಗಳು. ಇದು ಎಲ್ಲ ದೇವಸ್ಥಾನಗಳು ಒಟ್ಟಿಗೆ ಸಿಗುವುದು ಕಷ್ಟ. ಆದರೆ ಈ ಮಧುರೈ ದೇವಸ್ಥಾನದಲ್ಲಿ ಈ ಮೂರು ವೈಶಿಷ್ಟ್ಯಗಳು, ನೇಮ್ಲಿ ಸ್ಥಳ ವೈಶಿಷ್ಟ್ಯ, ತೀರ್ಥ ವೈಶಿಷ್ಟ್ಯ, ಮೂರ್ತಿ ವೈಶಿಷ್ಟ್ಯ, ಇವೆಲ್ಲ ಮೂರು ಕೂಡ ಈ ಕ್ಷೇತ್ರದಲ್ಲಿ ಇದೆ. ಇದು ಈ ಮಧುರೈ ದೇವಸ್ಥಾನದ ಒಂದು ವಿಶೇಷಗಳು ಏನೇನು ಅಂತ ನಾನು ಹೇಳಿದ್ದೀನಿ. ಮತ್ತು ಇನ್ನೂ ಒಂದು ಪ್ರತೀತಿ ಏನಿದೆ ಅಂತಂದರೆ, ಈ ಮಧುರೈನಲ್ಲಿ ನಾವು ಯಾರಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ರೆ, ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯ ಮಾಡಿದ್ರೆ ಅದಕ್ಕೆ ಒಂದು ಫಲ ಇದ್ದೇ ಇದೆ ಅಂತ ಹೇಳ್ತಾರೆ. ಈ ಮಧುರೈನಲ್ಲಿ ಯಾರೇ ಆಗಲಿ ಒಂದು ಒಳ್ಳೆಯ ಸತ್ಕಾರ್ಯವನ್ನು ಮಾಡಿದ್ರೆ ಅದಕ್ಕೆ ಎಷ್ಟು ಫಲ ಉಂಟೋ ಆ ಫಲಕ್ಕೆ 100 ಫಲ ಸಿಗತ್ತೆ ಅಂತ ಇದೊಂದು ಪ್ರತಿ ಇದೆ. ಇದು ಕೂಡ ಮಧುರೈ ಕ್ಷೇತ್ರಕ್ಕೆ ಸೇರಿದ ಒಂದು ವೈಶಿಷ್ಟ್ಯ. ಈಗ ನಾವು ಮೂರ್ತಿ ನಾಯನಾರವರ ಚರಿತ್ರೆಗೆ ವಾಪಸ್ ಬರೋಣ. ಈ ಮೂರ್ತಿ ನಾಯನಾರವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ವಿವರಣೆ ಹೀಗೆ ಕೊಡ್ತಾರೆ, ಬೊಮ್ಮೆಯಾಲ್ ಉಲಗಾಂಡ ಮೂರ್ತಿಕ್ಕುಂ ಅಡಿಯೇ ಅಂತ ಹೇಳ್ತಾರೆ. ಇದರ ಅರ್ಥ ಮುಮ್ಮಯಾಲ್ ಅಂತಂದರೆ ಮೂರು ವಿಷಯಗಳು. ಈ ಮೂರು ವಿಷಯಗಳಿಂದ ಅವರು ಉಲಗಾಂಡ ಅಂತಂದರೆ ಪ್ರಪಂಚವನ್ನೇ ಆಳಿದ್ರು ಅಂತಹ ಮೂರ್ತಿ ನಾಯನಾರವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ಯಾವುದು ಆ ಮೂರು ವಿಷಯಗಳು ಅನ್ನೋದನ್ನು ಈ ಚರಿತ್ರೆಯ ಕೊನೆಯಲ್ಲಿ ನಾವು ತಿಳ್ಕೊಳ್ಳೋಣ. ಇವಾಗ ಇವರು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಈ ಗಂಧವನ್ನು ತೇಯ್ದು ಪರಮೇಶ್ವರನಿಗೆ ಪೂಜಿಸಿ ಅಲಂಕರಿಸಿ ಭಕ್ತಿಯಿಂದ ಪೂಜಿಸಿ ಎಲ್ಲ ಈ ಸೇವೆಯನ್ನು ನಡೆಸ್ತಾ ಇದ್ದರು. ಹೀಗೆ ನಡೆಸ್ತಾ ಇರಬೇಕಾದ್ರೆ ಎಲ್ಲ ಚೆನ್ನಾಗೇ ನಡೆಯತ್ತೆ ಅಂತ ಅಂದ್ಕೊಳಕ್ಕಾಗಲ್ಲ. ಒಂದಲ್ಲ ಒಂದು ದಿವಸ ಏನೋ ತೊಂದರೆ ಬಂದೇ ಬರುತ್ತೆ. ಅದೇ ಥರ ಇವರಿಗೂ ತೊಂದರೆ ಸಂಭವಿಸ್ತು. ಈ ಪಾಂಡ್ಯರಾಜನ ಪಟ್ಟದ ರಾಜ್ಯದಲ್ಲಿ ಕರುನಾಡು ಅಂತ ಒಂದು ಕರುನಾಡಿತ್ತು. ಆ ಕರುನಾಡಿನ ರಾಜ ಪಾಂಡ್ಯರಾಜನ ಮೇಲೆ ದಂಡೆತ್ತಿ ಬಂದು ಆತನನ್ನು ಸೋಲಿಸಿ ತಾನಿಲ್ಲಿ ಬಂದು ರಾಜ್ಯ ಆಳೋದಕ್ಕೆ ಪ್ರಾರಂಭಿಸಿದ ಕರುನಾಡಿನ ರಾಜ. ಸೊ ಅಲ್ಲಿ ಪಾಂಡ್ಯರಾಜನ ರಾಜದ ಆಳ್ವಿಕೆ ಹೋಯಿತು. ಈ ರಾಜ ಒಬ್ಬ ನಾಸ್ತಿಕ, ದೇವರಲ್ಲೇ ನಂಬಿಕೆ ಇಲ್ಲ, ಜೈನ ಮತಕ್ಕೆ ಸೇರಿದವನು. ಇವನ ಒಂದು ಕೆಟ್ಟ ಧ್ಯೇಯ ಏನಿತ್ತು ಅಂತಂದರೆ, ಇಲ್ಲೆಲ್ಲ ಶಿವಭಕ್ತರೇ ಇದ್ದರು, ಈ ಶೈವಿಸಮನ್ನು ತೊಲಗಿಸಿಬಿಟ್ಟು ಎಲ್ಲರನ್ನೂ ಜೈನ ಮತಕ್ಕೆ ಪರಿವರ್ತಿಸಬೇಕು ಅನ್ನೋದು ಇವನ ಒಂದು ಕೆಟ್ಟ ಧ್ಯೇಯವಾಗಿತ್ತು. ಈ ಕೆಟ್ಟ ಧ್ಯೇಯದಿಂದ ಏನು ಮಾಡ್ದ, ಶಿವಭಕ್ತರಿಗೆಲ್ಲ ಬಹಳ ತೊಂದರೆ ಕೊಡೋಕ್ಕೆ ಶುರು ಮಾಡ್ದ. ದೇವಸ್ಥಾನಕ್ಕೆ ಯಾರೂ ಹೋಗಬಾರ್ದು, ಹಾಗೆ ಯಾರಾದರೂ ದೇವಸ್ಥಾನಕ್ಕೆ ಹೋದರೆ ಅವರಿಗೆ ತೊಂದರೆ ಕೊಡುವುದು, ದೇವಸ್ಥಾನದ ಬಾಗಿಲುಗಳನ್ನೆಲ್ಲ ಬೀಗ ಹಾಕಿಟ್ಟಿಡುವುದು, ಈ ಥರ ಹಿಂಸೆ ಮಾಡ್ತಾ ಇದ್ದ. ಹಾಗೆ ಯಾರಾದರೂ ಅಪಿತಪಿ ಹೋದರೆ ಅವ್ರನ್ನ ಸೆರೆಯಲ್ಲಿ ಹಾಕುವುದು, ಈ ಥರ ಹಿಂಸೆ ಮಾಡೋಕ್ಕೆ ಶುರು ಮಾಡಿದ. ಪ್ರಜೆಗಳಿಗೆ ಎಸ್ಪೆಷಲಿ ಶಿವಭಕ್ತರಿಗೆ ಬಹಳ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದ. ಈ ಹಿಂಸೆಯ ಬಿಸಿ ನಮ್ಮ ಮೂರ್ತಿ ನಾಯನಾರವರಿಗೂ ತಟ್ಟಿತು. ಆತನಿಗೆ ಗೊತ್ತಿತ್ತು, ಮೂರ್ತಿ ನಾಯನಾರವರು ಬಹಳ ಪ್ರಸಿದ್ಧರಾದವರು, ಇವರನ್ನ ಹಿಡಿದು ಜೈನಕ್ಕೆ ಮತಕ್ಕೆ ಸೇರಿಸ್ಬಿಟ್ರೆ ಮಿಕ್ಕವರೆಲ್ಲ ತಾನಾಗಿ ಬಂದ್ಬಿಡ್ತಾರೆ ಅನ್ನೋ ಉದ್ದೇಶ. ಆದ್ದರಿಂದ ಇವರ ಸೇವೆ ಏನು ನಡೀತಾ ಇದೆ, ಗಂಧವಂತೆ ಇದು ಮಾಡಿದ್ರು. ಗಂಧದ ಕೊರಳು ಸಿಕ್ಕಿದ್ರೆ ತಾನೇ ಇವರು ಗಂಧದ ಗಂಧವಂತೆ ಇದು ಈಶ್ವರನಿಗೆ ಅರ್ಪಣೆ ಮಾಡೋದು. ಸರಿ, ಗಂಧದ ಕೊರಳು ಸಿಕ್ಕದ ಹಾಗೆ ಯಾರೂ ಕೊಡಬಾರ್ದು ಅನ್ನೋ ಒಂದು ಕಟ್ಟಳೆಯನ್ನು ಮಾಡಿದ, ಆಜ್ಞೆ ಹೊರಿಸ್ಬಿಟ್ಟ. ಮೂರ್ತಿ ನಾನು ಅವರಿಗೆ ಗಂಧದ ಕೊರಡು ಯಾರೂ ಕೊಡಬೇಡಿ. ಇವರು ಸ್ವಲ್ಪ ಶೇಖರಿಸಿಟ್ಕೊಂಡಿದ್ದರು ದೇವಸ್ಥಾನದಲ್ಲಿ, ಒಂದಷ್ಟು ಗಂಧದ ಕೊರಡು ಇದ್ದೇ ಇತ್ತು. ಸ್ವಲ್ಪ ಕಾಲ ನಡೆಯಿತು. ಪ್ರತಿ ದಿವಸ ಒಂದೊಂದು ಕೊರಡು ತೆಗೆದು ತೆಗೆದು ಅಲಂಕಾರ ಮಾಡಿದ್ರು. ಕೊನೆಗೆ ಒಂದು ದಿವಸ ಒಂದು ಕೊರಡು ಇಲ್ಲದ ಹಾಗೆ ಆಯಿತು. ಯಾರೂ ಗಂಧದ ಕೊರಡು ಕೊಡ್ತಾ ಇಲ್ಲ, ಸಿಗುತ್ತಾ ಇಲ್ಲ. ಬಹಳ ಬಹಳ ಮನಸ್ಸಿಗೆ ನೊಂದ್ಕೊಂಡ್ಬಿಟ್ರು ಮೂರ್ತಿ. ನಾನು ಅಯ್ಯ ಈಶ್ವರ, ನಾನು ನಿನಗೆ ಈ ಸೇವೆ ಮಾಡ್ತಾ ಇರೋದು ಈ ಥರ ಸಹಿಸೋಕ್ಕಾಗದೆ ಆಗ್ಬಿಟ್ಟಿದೆಯಲ್ಲ, ನಮ್ಮ ರಾಜ ಈ ಥರ ಹಿಂಸೆ ಕೊಡ್ತಾ ಇದ್ದಾನಲ್ಲ, ಯಾವಾಗಪ್ಪ ನಮಗೆ ಶಿವಭಕ್ತನಾದ ಒಬ್ಬ ರಾಜ ನಮಗೆ ಸಿಗ್ತಾನೆ, ಯಾವಾಗ ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಬೇರೆ ರಾಜ ಯಾವಾಗ ಒಳ್ಳೆ ರಾಜ ಸಿಗ್ತಾನೆ, ನಮ್ಮ ಕಷ್ಟಗಳೆಲ್ಲ ಯಾವಾಗ ಪರಿಹರಿಸ್ತೀಯ ನೀವು ಅಂತ ನೀನು ಅಂತ ಇವರು ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಗಂಧದ ಕೊರಡು ಇಲ್ಲ. ಅವತ್ತು ಶಿವನ ಧ್ಯಾನವೇ ಪಂಚಾಕ್ಷರಿ ಪಂಚಾಕ್ಷರಿ ಮಂತ್ರವನ್ನು ಉಚ್ಚರಿಸುತ್ತಾ ಒಂದೇ ಭಕ್ತಿಯಿಂದ ಏನು ಮಾಡಿದ್ರು ಗಂಧದ ಕೊರಡು ಇಲ್ಲ. ಮೊಣಕೈಯಿಂದ ಅದೇ ಗಂಧದ ಕೊರಡು ಅಂತ ನೆನೆಸ್ಕೊಂಡು ಕಲ್ಲಿನ ಮೇಲೆ ತೇಯೋದಕ್ಕೆ ಶುರು ಮಾಡಿದ್ರು. ಏನಾಗಿರ್ಬೋದು ನೋಡಿ, ಚರ್ಮ ಕಿತ್ಕೊಳ್ತು, ರಕ್ತ ಬರಕ್ಕೆ ಶುರುವಾಯಿತು, ಮೂಳೆ ಕಾಣಿಸ್ಕೊಳ್ತು, ಮೂಳೆಯ ಮಜ್ಜೆ ತೇಯ್ದು ಮೂಳೆ ಕೂಡ ಡ್ಯಾಮೇಜ್ ಆಗ್ತಾ ಇದೆ ಅಷ್ಟು. ಆದರೆ ಇವರು ಪಂಚಾಕ್ಷರಿ ಮಂತ್ರವನ್ನು ಮಾತ್ರ ನಿಲ್ಲಿಸಲಿಲ್ಲ. ಪರಮೇಶ್ವರ ನೋಡ್ದ, ಇನ್ನು ಇವರನ್ನು ಹಿಂಸೆಗೊಳಿಸಬಾರ್ದು, ಪರೀಕ್ಷಿಸಬಾರ್ದು ಅಂತ ಹೇಳಿ ತಕ್ಷಣವೇ ಅಪ್ಪ ನಿನ್ನ ಮೊಣಕೈ ಉಜ್ಜೋದನ್ನು ನಿಲ್ಲಿಸು, ನಿನ್ನ ಪ್ರಾರ್ಥನೆಗಳಿಗೆಲ್ಲವನ್ನು ನಾನು ಪ್ರಾರ್ಥನೆಗಳನ್ನೆಲ್ಲ ಪರಿಪೂರ್ಣವಾಗಿ ಏನು ಅನುಗ್ರಹ ಬೇಕೋ ಅದೆಲ್ಲ ಮಾಡ್ತೇನೆ, ಒಳ್ಳೆ ರಾಜ ಸಿಗ್ತಾನೆ, ನೀನೇ ಆಗ್ತೀಯ, ನೀನೇ ಆಗಿ ಈ ರಾಜ್ಯವನ್ನು ಆಳಿ ಬಹಳ ಕಾಲ ಆಳ್ಬಿಟ್ಟು ಆಮೇಲೆ ನನ್ನಲ್ಲಿಗೆ ಬಾ ಅಂತ ಇವರು ಅಂಥ ವಾಣಿ ಆಕಾಶವಾಣಿ ಆಯಿತು. ಇವರ ಕೈ ನೋಡ್ಕೊಳ್ತಾರೆ ಮಾಮೂಲಾಗಿ ಆಗ್ಬಿಟ್ಟಿದೆ. ಓಹೋ ಹೋಹೋ, ನಾನು ಕೇಳಿದ್ದೆಲ್ಲ ನಿಜ ಹಾಗಾದರೆ ಅಂತ ಅಂದ್ಕೊಂಡು, ಆದರೆ ನನಗೆ ರಾಜ್ಯ ಯಾವುದು ಅಂದರೆ ಆಸೆ ಇಲ್ವಲ್ಲ, ನಾನು ಶಿವನ ಧ್ಯಾನದಲ್ಲೇ ತಾನೇ ಇರೋನು, ನನಗೆಂಥ ರಾಜ್ಯ ಅಂತ ಇವರು ಆಶ್ಚರ್ಯಪಟ್ಟರು. ಸರಿ, ಕೈಯೆಲ್ಲ ಸರಿ ಹೋಯಿತು, ಶಿವನಿಗೆ ಬಹಳ ಪ್ರೀತಿಯಾಗಿದೆ ಅಂತ ಗೊತ್ತಾಯಿತು, ಮನೆಗೆ ಹೋದರು. ಆ ನಂತರ ಏನಾಗಿದೆ, ಅದೇ ದಿವಸ ರಾತ್ರಿ ಆ ರಾಜ ಮೃತನಾದ. ದೈವ ಸಂಕಲ್ಪ ಅಲ್ವೇ, ರಾಜ ಮೃತನಾದ. ರಾಜ ಮೃತನಾದರೆ ಮಾರನೇ ದಿವಸ ರಾಜ ಯಾರು ಗೊತ್ತಾಗಬೇಕು, ಇಲ್ಲದಿದ್ದರೆ ಅರಾಜಕತೆ ಉಂಟಾಗುತ್ತೆ. ಅದರಿಂದ ಮಂತ್ರಿಗಳೆಲ್ಲ ಸೇರಿ ಏನು ಮಾಡಿದ್ರು, ಆ ದೇಶದ ಪದ್ಧತಿಯಂತೆ ಪಟ್ಟದಾನೆಯನ್ನು ಒಂದು ಹಾರ ಕೊಟ್ಟು ರಾಜನನ್ನು ಯಾರೋ ಆರಿಸ್ಕೊಂಡು ಬಾತ, ಅದು ಆ ರಾಜ್ಯದ ಪದ್ಧತಿ ಅಂತ ಕಾಣುತ್ತೆ. ಆನೆಯನ್ನು ಪಟ್ಟದಾನೆಯನ್ನು ಬಿಟ್ಟರು. ಮಾರನೇ ದಿವಸ ಇವರು ಏನು ಮಾಡಿದ್ದಾರೆ, ದೇವಸ್ಥಾನದಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಆಚೆ ದೇವಸ್ಥಾನದಿಂದ ಬರ್ತಾ ಇದ್ದರೆ ಆನೆ ಎದುರಿಗೆ ಬಂತು, ಅವರಿಗೆ ಮಾಲೆಯನ್ನು ಹಾಕ್ತು, ಆಮೇಲೆ ತನ್ನ ಮೇಲೆ ಅವರನ್ನು ಕೂಡಿಸ್ಕೊಂಡು ಇವರಿಗೆ ದಿಗ್ಭ್ರಾಂತರಾಗ್ತಾ ಇದೆ, ಇದು ಏನು ನಡೀತಾ ಇದೆ ಅಂತ ಅರ್ಥವೇ ಆಗ್ತಾ ಇಲ್ಲ. ಆ ಆನೆ ಮೇಲೆ ಕೂಡಿಸ್ಕೊಂಡು ಆನೆ ಬಂದು ಅರಮನೆಗೆ ಬಂತು. ಮಂತ್ರಿಗಳೆಲ್ಲ ನೋಡಿದ್ರು ಇವರು ಕೂತಿದ್ದಾರೆ, ಅವರನ್ನು ಕೆಳಗಿಳಿಸಿದಲ್ಲಿ ಅದು ಸಾಷ್ಟಾಂಗ ನಮಸ್ಕಾರ ಮಾಡಿದೆ ಆನೆ, ಸಾಧಾರಣವಾದ ಆನೆ ಅಲ್ಲ, ಇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕರ್ಕೊಂಡು ಬಂದಿದೆ. ಅದೇ ರೀತಿ ಮಂತ್ರಿಗಳೆಲ್ಲ ನೋಡಿದ್ರು ಇವರನ್ನು ಮರ್ಯಾದೆಯಿಂದ ಒಳಗೆ ಕರ್ಕೊಂಡು ಹೋಗಿ ನೀವು ನಮ್ಮನ್ನು ನಮಗೆ ರಾಜನಾಗಬೇಕು, ನಮ್ಮ ರಾಜ್ಯವನ್ನು ಆಳಬೇಕು ಅಂತ ಅವರು ಹೇಳಿದರು. ಅದಕ್ಕೆ ನಾಯನಾರವರು ಹೇಳಿದ್ರು, ನಾನು ರಾಜ ಆಗೋದು, ನಾನು ಶಿವಭಕ್ತ ಅಷ್ಟೇ, ನನಗೂ ರಾಜ್ಯಕ್ಕೂ ಏನು ಸಂಬಂಧ ಇಲ್ಲ, ಇಲ್ಲ ನೀವು ಆಗಬೇಕು ಅಂತ ಅವರು ಬಹಳ ಒತ್ತಾಯ ಮಾಡಿದ್ಮೇಲೆ ಅವರು ನಿಬಂಧನೆಗಳನ್ನು ಹಾಕಿದ್ರು. ಈ ಥರ ನಿಬಂಧನೆಗಳು ಹಾಕಿದ್ರು ಏನು ಅಂತಂದರೆ, ನನಗೆ ಕಿರೀಟ ಬೇಡ, ತಲೆ ಮೇಲೆ ರಾಜನು ಧರಿಸುವಂಥ ಕಿರೀಟ ಬೇಡ, ನನ್ನ ಜಟೆಯೇ ನನಗೆ ಕಿರೀಟ, ಮತ್ತು ರಾಜನ ಹಾಕ್ಕೊಳ್ತಕ್ಕಂಥ ಹಾರುಗಳು, ವೈಢೂರ್ಯದ ಹಾರುಗಳು ಅದೆಲ್ಲ ಅಲ್ಲ, ನನಗೆ ರುದ್ರಾಕ್ಷಿ ಮಾಲೆಯೇ ನನಗೆ ಹಾರ, ಮತ್ತು ಸ್ನಾನ ಯಾವುದು ಅಂತಂದರೆ ವಿಭೂತಿಯೇ ನನಗೆ ಸ್ನಾನ. ನೋಡಿ ಈ ಥರ ನನ್ನ ಆಡಳಿತ ಅಂದರೆ ಹೀಗಿರ್ತೀನಿ ನಾನು, ರಾಜನ ಡ್ರೆಸ್ನಲ್ಲೆಲ್ಲ ಇರೋಲ್ಲ, ಈ ನಿಬಂಧನೆಗಳಿಗೆ ನೀವು ಒಪ್ಪಿಕೊಳ್ಳೋದಾದರೆ ನಾನು ಶಿವನ ಆಜ್ಞೆ ಅಂತ ಅಂದುಕೊಂಡು ರಾಜ್ಯವನ್ನು ಪಾಲಿಸ್ತೇನೆ ಅಂತ ಹೇಳ್ತಾರೆ. ಇದೇ ಮೂರು ವಿಷಯ ನಾನು ಹೇಳಿದ್ದು ಅವಾಗ ಮೊದಲಿನಲ್ಲಿ, ಯಾವ ಮೂರು ವಿಷಯ, ರುದ್ರಾಕ್ಷ ಮಾಲೆ, ವಿಭೂತಿ ಮತ್ತು ಜಟೆ, ಈ ಮೂರು ವಿಷಯಗಳನ್ನು ಹೊಂದಿದ ಬೊಮ್ಮಯಾಲ್ ಅನ್ನೋದು ಅರ್ಥ ಇದು. ಹೀಗೆ ಇವರು ಬಹಳ ಕಾಲ ರಾಜ್ಯವನ್ನು ಆಳಿದ್ರು ಸಮರ್ಪಕವಾಗಿ. ಆಗ ಶಿವಭಕ್ತರಿಗಿದ್ದ ತೊಂದರೆಗಳೆಲ್ಲ ಹೋಗಿ ಮತ್ತೆ ಎಲ್ಲರೂ ಸಂತೋಷದಿಂದ ಶಿವನನ್ನ ಪೂಜಿಸೋಕೆ ದೇವಸ್ಥಾನಕ್ಕೆ ಬರೋಕ್ಕೆ ಎಲ್ಲ ಅನುಕೂಲವಾಯಿತು. ಎಲ್ಲರೂ ಶಿವಭಕ್ತರಾದರು. ಮತ್ತೆ ರಾಜ್ಯವನ್ನು ಸಮರ್ಪಕವಾಗಿ ಬಹಳ ದೀರ್ಘಕಾಲ ಆಳಿದ ಮೇಲೆ ಶಿವ ಸಾನ್ನಿಧ್ಯವನ್ನು ಹೊಂದಿದರು ಅಂತ ಇವರ ಚರಿತ್ರೆಯಲ್ಲಿ ಹೇಳಲ್ಪಟ್ಟಿದೆ. ಎಲ್ಲರಿಗೂ ನಮಸ್ಕಾರ.
2: ಓಂ ನಮ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಟ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಟ್.
3: Dear listeners of Shaivam.org, the following is Shukla Yajur Vedam, Karma Shaka, Adhyayam 39.
4: Athaiko Nachatvarimshodhyayaha.

ಸಮಾಪತ್ತಿ ತತ್ರ ಶಬ್ದ ಅರ್ಥ ಜ್ಞಾನ ವಿಕಲ್ಪೈ ಸಂಕೀರ್ಣ ಸವಿತರ್ಕ ಸಮಾಪತ್ತಿ ಶಬ್ದ ಜ್ಞಾನ ಅರ್ಥ ವಿಕಲ್ಪೈ ದಿ ಸಮಾಪತ್ತಿ ದಿ ಡೆಫಿನೇಷನ್ ಆಫ್ ಸಮಾಪತ್ತಿ ವಾಸ್ ವಾಟ್ ವಾಸ್ ಎಕ್ಸ್ಪ್ಲೇನ್ ಇನ್ ದಿ ಪ್ರಿವಿಯಸ್ ಸೂತ್ರ ನೌ ದಿಸ್ ಸಮಾಪತ್ತಿ is of four types. Samapatti is samadhi. It is of four types. Savitarka samapatti, nirvitarka samapatti, savichara samapatti, nirvichara samapatti. So, savitarka savichara, savitarka nirvitarka, savichara nirvichara, savitarka and nirvitarka, they are based on the grosser. Savichara and Nirvichara are based on the subtler object. When the meditation becomes subtle, it takes on to the second state. So, this first state, which is Savitarka Samapatti, it has all the four, again see, Savitarka, Nirvitarka, Savichara, Nirvichara, and again there is Asmita Anugata, Vichara Anugata, this can be again classified in four types, four forms, which is a ವಿಚಾರಾನುಗತ ವಿತರ್ಕಾನುಗತ ವಿಚಾರಾನುಗತ ವಿತರ್ಕಾನುಗತ ಸಮಾಪತ್ತಿ ವಿಚಾರ ಅನುಗತ ಸಮಾಪತ್ತಿ ಆನಂದ ಅನುಗತ ಸಮಾಪತ್ತಿ ಅಸ್ಮಿತಾನುಗತ ಸಮಾಪತ್ತಿ ವಿತರ್ಕ ಅನುಗತ ಸಮಾಪತ್ತಿ ದಿ ಸಮಾಪತ್ತಿ ವಿಚ್ ಇಸ್ ಅಟೈನ್ ಥ್ರೂ ದಿ ವಿತರ್ಕ ಮೆಡಿಟೇಟಿಂಗ್ ಆನ್ ದಿ ಗ್ರಾಸರ್ ಆಬ್ಜೆಕ್ಟ್ಸ್ ದಿ ವಿಚಾರ ಅನುಗತ ದಿ ಸಮಾಪತ್ತಿ ಅಟೈನ್ ಥ್ರೂ ಮೆಡಿಟೇಷನ್ ಆನ್ ದಿ ಸಟ್ಲರ್ ಆಬ್ಜೆಕ್ಟ್ಸ್ ದಿ ಮೈಂಡ್ ಈಸ್ ಏಬಲ್ ಟು ಮೆಡಿಟೇಟ್ ಆನ್ ದಿ